ಯಕಾಯ್ರೋಲ್ ತಾಬಿರಿ ನಸಿಗೆ ಯಕಾಯ್ರೋಲ್ಗೆ ಕುದೋಲ್ದ ಸೈಸಕಿಬಸಿಂಗ್ದಿ ಪೇನಾದ ಲೈಶ್ರಮ್ ಲೈಬಾಕ್ ಮಚ ಇಮಾ ಲೈಬಾಕ್ಪು ಸೈಥಾಜಬ ಇಸೈದ ಲಿಟಲ್ ಮೆಲೋಡಿಯಸ್ ಮ್ಯೂಜಿಕಲ್ ಅಸೋಸಿಯೇಷನ್ಗೆ ಸೈಸಕ್ಪಸಿಂಗ್ ಸೈರಿಂಗ್ಬ ಎಂ ಶುನಿತಾ ಲೈಶೋಲ್ ಇಸೈಗೆ ಅಹಾನ್ಬ ಕುದೋಲ್ದ ಸೈಸಕಿಬಿ ಗಾಕ್ಪಿಗನಿ ಸೈಸಕಿಬ ಚಾಂದಂ ಗೋಪೇನ್ ಸಿಂಗ್ ಸೈರಿಂಗ್ಬ ರಘುಮನಿ ಥಿಯಾಮ್ ಅನಿಶುಬ ಲೈಶೋಲಿಸೆಗೆ ಕುದೋಲ್ದ ಸೈಸಕಿಬಿ ಕುರ್ಬಾನಿ ಚೌಧುರಿ ಮಯುಂ ಸೈರಿಂಗ್ಬ ಡಾಕ್ಟರ್ ಥೋಕ್ಚೋಮ್ ಚಂದ್ರ ಅಹುಂ ಸುಬ ಅರೋಯ್ಬ ಲೈಶೋಲಿಸೆಗೆ ಕುದೋಲ್ದ ಸೈಸಕಿಬ ವಾಕಂಬಂ ಎಕೇನ್ ಸಿಂಗ್ ಸೈರಿಂಗ್ಬ ಬ್ರೋಜೆಂಡ್ರೋ ವಾಹಿಂಜಾ ಮತಾಂಗ್ ಅಸಿದಂಗಸಿಗೆ ಒಯ್ನದಿ ಯಕಾಯ್ರೋಲ್ ಸಂದೋಕ್ಚಬ ಲೋಯ್ಜರಿ

ಅದೊಮ್ಮ ಥರಂ ತಾಬಿರಿ ಬಾಸಿ ಆಕಾಶವಾಣಿ ಫಾಲ್ಗಿ ಎಫ್ ಎಂ ಸಂಗಾಯಿ ಚೆನಲ್ ದಗಿನಿ ಹೌಜಿಕ್ ಪುಂಫಮಸಿದ ಚೆನಲ್ ಅಸಿಗಿ ಮಖಾ ತಾಬ ಥರಂ ಸಿಂಗ್ ಚಥಜಜ್ರಿಂಗೈ ಮಂಗೊಯ್ನನಾ ಗಸಿ ನೋಮಗಿ ಚೆನಲ್ ಅಸಿದ ಮಖಾ ತಾನಾ ಥಮಜರಿಬ ಥರಂ ಸಿಂಗ್ ನಿಂಗ್ಸಿಂಜರಿ ಸಥಜರಕದಬ ಥರಂ ಪರಿಂಗಿ ಅಯುಕ್ ಪುಂ ತರುಕ್ ಮಿನಿಟ್ ತರ ಮಹೌಶಾಗುಮ್ ಲಾಂಥೊಕ್ಜಗಿನಿ ಸೀದ ಹಿದ ಲೈಬಾಕ್ ನಿಂಗ್ ಬೈಸೈಗಿ ಖುದೋಲ್ ತಹಂಜಗಿನಿ ಅಯುಕ್ಕಿ ಪುಂ ತರುಕ್ ಮಿನಿಟ್ ತರ ಮಂಗ ಪುಂ ತರುಕ್ ಮಿನಿಟ್ ಕುನ್ ಮಂಗ ತೊಂಗಾನ್ ತೊಂಗಾನ್ಬ ಸೈಸಕ್ಪಸಿಂಗ್ದಗಿ ಮತಮಿಸೈಸಿಂಗ್ ಲಾಂಥೊಕ್ತುನ ತಹಂಜಗಿನಿ ಪುಂ ತರುಕ್ ಮಿನಿಟ್ ನಿಫು ಸಂದೊಕ್ಜಗಿನಿ ರೇಡಿಯೋ ಕ್ಲಾಸ್ ಥರಂ ಅಸಿಗಿ ಚಾಮ್ರಿ ಹುಂಫು ಹುಮ್ದೊಯ್ ಶುಭ ತಾಂಕಕ್ತ ಕ್ಲಾಸ್ ಏಟ್ಗಿ ಹಿಂದಿ ಲೇಷನ್ ತರ ತರೇತ್ ಥರಂ ಅಸಿ ಡಿಪಾರ್ಟ್ಮೆಂಟ್ ಆಫ್ ಎಜುಕೇಷನ್ ಏಸ್ ಸಮಗ್ರ ಶಿಕ್ಷಾ ಮಣಿಪುರ್ಗಿ ತೆಂಗ್ಬಾಂಗ ಲೊಯ್ನನ ಸಂದೊಕ್ಜಬ ಥರಂನಿ ಅಯುಕ್ಕಿ ಪುಂ ತರೇತ್ ಸಂದೊಕ್ಜಗಿನಿ ಖೊಂಜಲ್ ನಾಚೋಮ್ ಅಸಿಗಿ ನಾಚೋಮ್ದ ಥಮ್ಜರಿ ಇಸೈ ಸಕ್ತಂದ ಮಿಲಾ ಉನ್ ನಬಿ ಸೈಸಕ್ಪಿಗದಬ ಸಿಂಗ್ ಲಲಿತ್ ಕಲಾ ಸಂಗಮ್ಗಿ ಸೈಸಕ್ಪ ಸಿಂಗ್ ಅಯಿಬ ಮುಷ್ತಾನಾ ಆಶ್ರಮ್ ಅಲಿ ಖೊಂಜಲ್ದ ಆರ್ ಕೆ ಮಾಸ್ಟರ್ ಬೊಯಮದಿ ಖ್ವಾಯ್ರಕ್ಪಂ ಮೀನಾಕ್ಷಿ ಥರ್ಮಸಿಬು ಪುಥೊಕ್ಪ ಹೈಕ್ರೂಜಂ ದೇವೇಂದ್ರ

0: ದಿನಮೂರ್ ಚಿನ್ಬಗೆ ಹಬಿಬು ನಿಂಥೌರೆಲ್ ಅಶೋಕಿ ಧರ್ಮ ಚಕ್ರ ಒಯ್ನಮೂರ್ ಚಿಂದುನ ಹಾಪಿ
1: ಇಬುಂಗೋ ಹಬಿಬೂರ್ ಚಾ ಪಾಯ್ಸಿ
2: ಕೋನೆ ಭಾರತ್ ಕಿ ಮಿಯಾಮ್ನ ಜಾತಿ ಗಿ ಫಿರಾಲ ಚಿಬು ಅಶೋಕ್ ಯಾಮ್ನ ಥಾ ವಾಂಗ್ ಲೌನರಿ ಚಿಬು.

ಅದೊಮ್ಮೆ ಗುಡ್ ಮಾರ್ನಿಂಗ್ ಮಣಿಪುರ್ಗೆ ಥೌರಮ್ದ ಖೊಯ್ದಾಬಿಬ ಮಣಿಪುರಿ ಫಮ್ ಅಮ್ಮದಿ ಮತಮ್ ಇಸೈಸಿಂಗ್ ಮತಂಗ್ ಮತಂಗ್ ಹೊಯ್ನ ಲಾಂಥೋಕ್ತನ ಖುದೋಲ್ ತಮ್ದನ ತಹಂಜರಿ ಮತಂಗ್ ಅಸಿದಿ ಮತಮ್ ಇಸೈ ಖನ್ಬಿರಕ್ಪ ಮೆಸೇಸ್ ನಿ ಲೊಖಚರಿಬ ಮೆಸೇಸ್ ಥಾಬಿರಕ್ಪ ಮರುಪ್ತಿ ಲಂಗ್ಥವಾಲ್ ಫುರಾ ಮಖೋಂಗ್ದಗಿ ಗೊತಿ ಮಯುಮ್ ಸನಾಯಾಯ್ಮ ಥಾಂಗ್ಮೈಬನ್ ಯುಮ್ನಾಮ್ ಲೈಕಾಯ್ದಗಿ ಉಷಮ್ ಇಬೋ ಚೌಬ ಥಾಂಗ್ಮೈಬನ್ ಸಿನಾಮ್ ಲೈಕಾಯ್ದಗಿ ಸಿನಾಮ್ ನಾನ್ ಕಿಶೋರ್ ಕುಮನ್ನ ಥಾಬಿರಕ್ಪ ಮೆಸೇಸ್ನಿ ತಾಜನಿಂಗಿ ಹಾಯ್ದನ ಖನ್ಬಿರಕ್ಲಿಬ ಮತಮ್ ಇಸೈ ಅಸಿಬು ಸೈಸಕ್ಲಿಬಿ ಸುನಿತಾ ನೇಪ್ರಮ್ ಸೈರೆಂಗ್ಬ ಡೋನೇಶ್ವರ್ ಕೋನ್ಸಮ್ ಮರುಪ್ನ ಖೊಯ್ದಾನ ಖನ್ಬಿರಕ್ಪ ಇಸೈ ಲಾಂಥೋಕ್ಚರಿ ತಾಮಿನಸೇ

ಮರುಒಯಿನಾ ಸಕ್ನಾಯ್ರಬ ಸೈಸಕ್ಪ ಕೈಶಾಮ್ ಜಾಮಿನಿ ಕಾಂತಗಿ ಲಮ್ಜಿಂಗ್ ಲಮ್ತಾಕ್ ಮಖಾದ ಇಸೈಗಿ ಲಮ್ದ ಅಹೇನ್ಬ ಖುದೋಲ್ ಕ್ಯ ತಮ್ದುನ ಲಾಹಿ ಇಸೈಗಿ ಲಮ್ದ ಖಕ್ತ ನತ್ತನ ಓಜಾ ತೊಂಗ್ಬ್ರಾಗಿ ಮಖಾದ ಥಿಯೇಟರ್ಗಿ ಲಮ್ದಸು ಸಿಂಥಾನಿಂಗಾಯ್ ಒಯ್ಬ ಕಾಂಟ್ರಿಬ್ಯೂಷನ್ ಲೈಕಿ ಅಸಿದ ಸುನ್ನತ್ತನ ಫ್ಲಮ್ಗಿ ಲಮ್ದ ಒಲಾಂಗ್ ಥಾಗಿ ವಾಂಗ್ಮದಸು ಫ್ಲಮ್ ಅಸಿದಗಿ ಹೌರಗ ಮಣಿಪುರಿ ಫ್ಲಮ್ಗಿ ಲಮ್ದ ಸರುಕ್ ಯಾಬ ಹೌಕಿ ಮಣಿಪುರಿ ಡಿಜಿಟಲ್ ಫಿಲಮ್ ಅಮದಿ ಮ್ಯೂಜಿಕ್ ಆಲ್ಬಮ್ ಸೆಲ್ಯುಲರ್ ಫಿಲಮ್ ಕಯಾದಸು ಮ್ಯೂಜಿಕ್ ಡಿರೆಕ್ಷನ್ ಪಿಕಿ ಪುಮ್ನಮಕ್ ಸಿಂಗ್ ಅಸಿಬು ಸಖಂಬ ಒಯ್ನ ಆಲ್ ಮಣಿಪುರ್ ಮತಮ್ ಇಸೈ ಕಾಂಗ್ಲೂಫ್ ಅಮಿಕ್ಕಿ ಲೈಫ್ ಟೈಮ್ ಅಚೀವ್ಮೆಂಟ್ ಅವಾರ್ಡ್ ಇಂಗ್ಲಿಸಿಂಗ್ ಅನಿ ಕುನಿಥೊಯ್ದ ಪೀದುನ ಇಕಾಯ್ ಖುಮ್ನಬ ಉತ್ಕಿ ಸೈಸಕ್ಪ ಅಸಿಗಿ

ಆಕಾಶವಾಣಿ ಇಂಫಾಲ್ ಹೌಸಿಕ್ ಸಂದೋಕ್ಚರಿ ರೇಡಿಯೋ ಲೀಲಾ ಸನಾ ತೊಂಬಿ ಲೀಲಾ ಇಬ ಅಜಿತ್ ಕುಮಾರ್ ಲೈಶ್ರಮ್ ಲೀಲಾ ಪುಥೋಕ್ಪ ಅಧಿಕಾರಿ ಮಯೂಂ ಗೀತ್ ಚಂದ್ರ ಶರ್ಮಾ ಪುಥೋಕ್ಪದ ತೆಂಗ್ಬಾಂಗ್ಬ ಅಥೋಕ್ಪಂ ಸುಭಾಷ್ ಚಂದ್ರ ಸಿಂಗ್ ಹೌಸಿಕ್ ಲೈಜರೆ ರೇಡಿಯೋ ಲೀಲಾ ಸನಾ ತೊಂಬಿ.

0: ಬುಬ ನಂಗ ಮಮ್ಮಕ್ಕೂನ ಗಾಂಗ್ಬ್ರ
1: ಗಾಂಗ್ದಿಯೆ ಗಾಂಗ್ದಿ ಗಾಂಗ್ದಿ
0: ಖಾಂಗಿ ಗೈಶೋ ಗಾಂಗಮ್ನಿ ಬುಬ ಅಕ್ಕೂಯ ನೀನ ಗರಾಂಗ್ ಥೋ ಅಹೋಬದ ಪುಪ್ಪು ಹೆಂಗ್ಬ ಅದುಗಿರ
2: ಲಂಗ್ಲೇನ್ ಥೋಲೋ ಲಾವೋ ಕೈದೌರಿಗೆ ನಾ ಫಿನರೋಂಗ ಅದೊಂದ ಹೊಂಟೋಪಿಗೆ ಲಾವ್ ಹೈಬನೆ ಮಿಯ
0: ಬುಯ್ಮ
1: ಸಮಸಮಸಲ ನಾ ಫಿನರೋಂದೋ ಹೊಂಡೋರೋ ಅದುಗಾ ಮುಗ್ಲಾ ಉಕೋ ಅಮು ಗಾಂಗ್ಲಿರ ನಿಸಲ
3: ಜಕ್ರಿದಕೋ
0: ಮಸಾಮಮೋಗಿ ಮೈಮತ್ತಿ ಅಮತ ಸುಯೇಂಗದವ ಐನೇ ಐ ಕಲ್ಲು ಕಲ್ವರ್ಗ ಕುಯ್ತೌಶಿ
4: ಏ ಕೈದೌರ್ಕಿ ನಂಗ ತಪ್ ತಾರೇ ಕೈ ಕೇಥರಗೈ ಶೌಲಾಂಗಿತಬೋ
0: ಅಪ್ಪಾಗಿಗ ತೌಬಿರಕನು ಐಯಂ ಸೌನಿಗಿ ಜಾನಿ
4: ಒಯ್ಬೆ ಮಾ ನಂಗ ಸುಯಾಮ್ನ ಸೌರಂ ದಿಸಿಬು ನಕೊಯ್ಕಿ ನಮಾನಬಿ ಮಯಾಮ್ ಲಕ್ಲಂಬದುನ ಕರಿ ಕರಿ ಹೈರೋಂಗೆಬ ತದಿ ನಂಗ ತವಾಯೌನ ಲಾಂಗ್ಜ ಬಾಸಾನ ತನ್ನ ಬಪೋಸೈ ಸಿಂದು ಹೌಕ್ತಿಯಕ ಹೈರಂ ಲಿಬ್ರಾಬ
0: ಖಂಬಿರೆದ ಕೈಶು ಹೈರಂ ದೇಬು ನತೆ ಪಬುಂ ಸಿ ಕಂದೌ ಸಿ ಹೈರು
4: ಪಬುಂ ನಕೈ ದೌರ್ಗೆ
0: ಆಹನ್ ನಿಗಾಯ್ ನ ಫಿಬಂ ಸಿಗ ಮೀ ಮೈ ಅಮಮ ಲೈ ಖಂಗದಿ ಮಪಾನ್ ಥೋಕ್ದನ ಲೈ ಬೈ ಲೈಬ ಮಾಯಿ ಕಾ ಅದು ನೈ ರೋದನ ಅದು ದಿ ನತ್ತದನ ನುಂಥಿನ್ ಪೋಪೋಂ ತುದ ಮಲ್ಲಬ ಮಾಗಿ ಸಾಮ್ತುಗಿ
4: ಓ ಅರ ಅಂಬ ಪಿದ
0: ಹುಯ್ ನೆ ಮದು ಇನ್ಸಿಲ್ ಲಗ ಮಕ್ಕೋಯ್ ವ ಮಸಮ ಮಸಾಂಗ ಬಸಿಗ ಇಮುಂದಗಿ ಸಂತ್ರಿಂ ಥೋಲಕ್ ಪದದಿ ಮಯಾಮ್ದೋ ವಾಖನ್ ಜೋರವ ನಿಂದುನ ಕಿರುಪ್ ಕಿರುಪ್ ಯೆಂಗನರೆದನ
4: ಇಶ್ ಐಕೋಯ್ ಪಾವುನ್ ಒಯ್ರಂ ಮತಬ ಪಿಬಮ್ದು
0: ಅದುದಗಿ ಯುಂ ಮನಿ ತೈನರಿಬ ಫೆನ್ಸಿಂಗ್ ಮಯಾದೋ ದ ಚಂಖ್ರಗ ಅಹೋಬ ಕುಯ್ ಥಿ ಥಿರಗ ಮಮಾಯ್ದೋ ಪಕ್ಲಾಂಗ ನಪ್ಸಿಂದುನ ತುಮ್ಮಿನ್ ಮಿತಮ್ ಗುಮ್ ಲೈಖ್ರೆದನ
4: ಅದುದನ ಕೈದೋರಿಬ
0: ಕರಿಗಿ ಒಯ್ರುನಿ ಇಮಾ ಥೋರಕ್ಪ ಇಮಾಗಿ ಖೋಜೆನ್ ತಾನಬ ಲೈರಿಮಿದನ
4: ಮೀಸಿಂದುನ ಪಾವುಂ ಸಿಲ್ಲಾನ ಉಕ್ರಜಾಲೋ
0: ಮಖೋಯ್ದಿ ದಸೇನ ಪಾವುಂ ಸೇ ವಾಖನ್ ಚೋಯ್ಬ ಮಿಯೋಯ್ನ ಉಕ್ರಬನಿ ಮೈತಾಸೋ ಪಾಬುಂ ಸಿ ಕಂದೌಸಿಗೆ ಐಕೋಯ್ ಕೈನೋಮ್ದಿ ಖನಸಿದ
4: ಕರಿ ಖನಸಿ ಹೈಬನೋ
0: ಮಸಿಗೆ ಸುಮ್ನ ಮಖಾತಾ ನಾ ಮುತೌರ ಅದಿನೆ ಐದಿ ಫತ್ತಿ ಹೈಬಿನುಕೊ
4: ಅದು ಕರಿ ತೌಸಿಗೆ ಬಾ ಸಾವ್ದ ಮಿದ ಅಮುಕ್ತ ಖನಸಿ ಕೈದೋಗೆ
0: ನಿ ಕೌರಗ ಸಮ್ ಕೋಯ್ಗಸೆ ಅಮುಕ್ತ ಸೇನ ಕಥದನ್ಸಿ
4: ಅದು ಬುದಿ ಕೌದ್ರಸು ಐಗ ಸಲಗ ಕೌದ್ರಪ ಸುಯಾಯ್ದ
0: ಕೌಗೆರ ಪೂಗೆರ ಖಂಡಿ ನಸಿಗೆ ನುಮಿತನೆ ಅಮುಕ್ತ ಕಥನ ಬತೌಬಿರು ಹಾರಿಸಿನಿ ಹೈಮಾ ಕದಾಯ್ದನು ಸತ್ ಪೀರಿದುಬೋ
4: ಪಾಬುಂಗ ವರಿ ಸಾನರುಗೆ ತೌಬನೆ
0: ಅಸ್ ಅಮುರಾಂಗರ ಪತಾರೇನೆ ತಹುರಿಸಿ ಗಾಯ್ ಖುವೋ ತಿಂಗ ಕಿನು ತಂಗನಗ ನಸಿಕೋ ಐಶಿಯಾವಗೆ ಬಾ
4: ಪಾಬು ವರಿ ಮತ್ತ ಸಾನನಿಂಬ ಮಂಗೋಲ್ದ ಒಯ್ನ
5: ಸಿದರ್ಶಂ ಸಿದರ್ಶಂ ಸಾನರ ಸುಯಾಯ್ದ ಹಾಯ್ ಹಾಯ್ ಕರಿ ನೋನೆ ನಂಗ ಹಾಯ್ನಿಂಗಿಬೋ ಹೆಕ್ತ ಹಾಯುನೆ
4: ಪಾಬುಂಗ ವರಿ ಸೆ ಸುಂ ತೌನೆ ಬಾಬು
0: ಮಸಿ ಹುನ ಬೇಸಿ ತೌದೆ ಎನೆ ತೋಂ ತೋಂ ಹಾಗೆ ದಿ ಲೈತದನ
5: ಕೈದೌರಗೆನೆ ಕೈದೌರಗೆ ನಂಗ ತುಮಿನ ಲೈರಬೋ
0: ಬಾಬು ಹ ಸುಂ ತೌವನೆ ಬಾಬುಂಗಿ ಫಿಬಂ ಸೆ ಯೇಂ ಬಯಾಮ್ ನುವಾಯ್ತ್ರೆ ಸಾಮ್ನೆ ಕೋಯ್ನೆ ಯೇಂ ಬದ ಕೈನೋ ಮೋಯ್ನ ಊರೆ ಯಾರಗದಿ
5: ನೋಯ್ನ ಹಾರಿ ಶಿಬು ಸಮ ಕೋಯ್ಗ ಸಿ ಕಥ ಸಿ ಸಿ ನತ್ರ ಎಂಬಿನಬ ಕನಹ ಲೈತ್ರಬ ಸಕ್ತಂ ಮಸಿಬು ಲು ನಾಲುಬಗಿ ಕರಿಬು ಕಾನಗದಗೇನೆ ಹಾ
4: ಪಾಬು
0: ಪಾಬುಂ ಖಕ್ತಗೆ ಖನ್ಬಿನುದ ಐಕೋಯ್ಗೆ ಸುಮಾಯ್ ಖರ ಎಂಬಿಯೋ ಪಾಬುಂಗಿ ಮೌಂ ಮತೌಸಿದದಿ ಯುಂ ಸಿದ ಮಿ ಫೌಬ ಪುಸಿಲ್ಲಪ ಇಕಾಯ್ಜರಬನಿ
4: ಹಾಯ್ದೌನ ಪಾಬುಂಗಿ ಫಿರುಲ್ ಸಿಸು ಯಾಮ್ ಮೊಸಲೆ ತೌರಿಸಿ ಪಾಬುಂಬು ಮಸಿನ ತಬ ಫಿರೋಲ ತೈ ಲೈತಬ ಥಾನಿ ಮುಕ್ಕಿ ಮಮಾಂಗ ದಸು ಐನ ಖರ ಲೈರಕಿ ಗುಂ ತೌದೈ
0: ಅದು ಖಕ್ತ ನತೆದ ಯಾಮ್ ಲೈರಿ ಪೋನೆ ಸೇಲ್ ವೇದನ ಸೇತ್ರಿ
5: ಚಾಶಾ ಕೈಶುಂ ಸಂಗದ ಚೈರಾಕ್ ಫಂಗ್ನುನ ಲೈರಬ ಮಿ ಸಿಂಗ ಅದುಬು ಲೂನಾನ ಫಜರಬ ಮಫಿ ಮರೋಲ್ ಸೆಟ್ ಇನ್ಬ ನೋಯ್ ನೋಯ್ ಉಖ್ರಬ್ರ ಹಾ ನಕೋಯ್ಬ ಮಾಲೆ ಮಸಿಗೆ ತಂಪಾಕ್ ಥಕ್ ಅಸಿದ ಚೇನ್ ಚೋಂಗ ಫಂಗಲ್ಲಿಬ ನಕೋಯ್ಬು ಸೇನಬಿರಿಬ ನಮಾ ನಪ್ಪಾ ಇಕೋಯ್ಬು ಮೀಗಿ ಮಮಾಂಗ ಇಮಾನಿ ಇಪಾನಿ ಹಾಯ್ಬ ಫಾವ್ಬ ಇಕಾಯ್ಬ ಫಾವ್ರಿಬ ನತಿ ನಕೋಯ್ ಮಾಲೆ ಮಸಿದ ಥೀರು ಐಕೋಯ್ ನತ್ತಬ ನಕೋಯ್ಗೆ ಅತೋಪ ಅನಿ ಸುಬ ಇಮಾ ಇಪಾ ಲೈಬ್ರ ಹಾಯ್ನ
4: ಪಬು
5: ಇಸಾ ಸಾ ನಮಾ ನಪ್ಪಾ ಇಕೋಯ್ಬು ಸೋಮುಕ್ತದಿ ನಿಂಗ್ ತಮಲ್ಲು ಅಕೋಯ್ಬು ಮೀಗ ಮಿಮಾನನಬ ಮಪ್ಪಾ ಮಮಾ ಮೋಯ್ಬಗಿ ಥೌದಾಂಗ್ ಲೌರುಬಗಿ ಚೈರಾಕ್ ಲೌ ಗಸಿ ಗಸಿ

ಮತ್ತಂಗಿ ಕುದಲ್ದಮ್ ಕ್ಲೋಬಿರಸಿ ಬಿಜಾ ಫಿಲ್ಮ್ ಅಸದಗಿ ಸೋರೇಸ್ ಸೆಂಜಮ್ಗೆ ಕೊಂಜಲ್ದ ರೋಮಿ ಮೈತೈನ ಸೈರೆಂಬ ಅಮದಿ ಸೋರೇಸ್ ಸೆಂಜಮ್ ಮಸಾಮಗ್ನ ಸೇರಂಗ್ ಬೈಸೈ.

0: 미네랄 믹처 후지 하리바 알가리카 하리바 컵 엔 가하이지 미네랄 믹처 마얌 토피레 컴퍼니야 토페이지고 아두도 핵 자이션 메모담데 마이 마사주로 둥강칼라카네 파르사이 메모담데 하퍼주 둥케쇼 카이디 분절레드나 아두가 둥 차이비고 아두주 케쇼 카이디 아두 시기 사랑 마차주 땅 로컷 피나고 땅 로미지다 하이자리
1: 코먼 템 사나자오기 아니슈바다 항비럭리바 황아세소 아이코기 고비 차라 혼바가 마리레냐나 항비럭바 와항니 ಪಾತೋಕ್ಚಗೆ ನನಾವುಗಿ ಕೋಬಿ ಚಾರ ಕರಸು ಹುನ್ಗೆ ಹೊನಜರಿ ಹೌಜೆ ಕೋಬಿ ಚಾರ ಹುನ್ಬಗಿ ಮತಮ್ ಮಸಿ ಯಾರಬ್ರ ಹುನ್ಬ ಮತಮ್ದ ಕರಂಬ ಹಿದಾಕ್ ತೋಟ್ಲಗ ಹುನ್ಗದಗೆ ಅದುಗ ಕರಂಬ ಮಖಲ್ಗಿ ಕೋಬಿನ ಹೇನ ಚಾಥೋಕ್ ಲೈಗದಗೆ ಹೈಬಸೆ ಸು ತಾಕ್ಪಿರ ಓ ಹೈದುನ ಸನಾ ಜಾವಬಗಿ ಅನಿಶುಬ ಅರೋಯ್ಬ ವಹಂಗ ತಂಬಿರ
0: ಕೋಬಿ ಹೈರಿಬ ಕೋಗಿ ಹಿಂಜಾಂಗ್ ಮಖಲ್ ಅಮ್ಮ ಮಸಿ ಹೌಜಿಕ್ತಿ ಮತಮ್ ನಾಯ್ದನ ಥಾಬ ಹೌರ್ ಮಾಗಿ ಮತಮ್ಜಿ ಹಾನದಿ ಇಂಥಮ್ ದಾದ ಯಾಮ್ನ ಚುನನ ತಾನರಮಿ ಹೌಜಿಕ್ತಿ ಚಾಕಲಕ್ ಬೈ ಮತುಂಗಿನ ಅಸಾಬದಜು ಥಾಬ ಗಂಬ ಅದುಗ ಸಹಿ ಚುಪ್ಪ ಥಾಬ ಯಾಬ ಮಣಿಪುರದ ಮರುಜಿ ಫಂಗ್ಜರೇಕ ಅದನ್ನ ಮಾಗಿ ಥಾಬಗಿ ಮತಮ್ ಹಂಗ್ಜರಕ್ ಬಜಿಮದಿ ಅದುಮ್ ಎನಿ ಹೌಜುಮ್ ಅದುಮ್ ಹುಜಿಮಕ್ ಥಾಬ ಅದುಮ್ ಹೌಬ ಚಾರ್ ಸೆಂಬ ಹೌಬ ಯಾಜರೆ ಅದುಗ ಕೋಬಿ ಚಾ ಹುನ್ಬಗಿದ ಮಮಾಂಗದಜು ವಹಂಗ್ ಅಮ್ಮಜು ಹಂಗ್ಬಿರಕ್ರೆ ಲೌಮಿ ಯಮನ ಅದಿ ಮಸಾ ಕನ್ನ ಚಾರ್ ಪಥೋಕದಗಿ ಹಾಯ್ಬಜು ಅಖೋಯ್ನಜು ಹೈಜಗ್ರೆ ಅದು ಸಮಲಮ್ನ ಲೌಮಿಜಿಗಿ ಚುವೈ ಕುಮ್ಜರಂಗೆ ಅಸಾಯಿಗಿ ಪ್ಲಗ್ ಟ್ರೇ ಮೆಥಡ್ ಹಾರಿಬ ಮವೋಂಗ್ ಅಸಿ ಸಿಚಿನಬಜಿ ಮಸಿನ ಖರ ಅಖೋಯ್ಗಿ ಮಸಾ ಕನ್ನ ಯಾಮ್ನ ಹೆಲ್ದಿ ಹೋಯ್ಬ ಅಖೋಯ್ ಚಾರ್ ಪಥೋಕದ ಯಾಮ್ನ ಕಾಣಬ ಅಮ್ಮನಿ ಮಸಿ ಕರಮ್ನ ಸೇಮ್ಗದಗೆ ಹಾಯ್ ಮತಮ್ದ ಸಮಲಗ್ನ ಅಖೋಯ್ನ ಕೋಕೋಪಿಟ್ ಹಾರಿಬ ಯುಬಿ ಮಕ್ಕೂಜಿ ಲೌಬಿರಗ ನುಂಗ್ದಾ ಅಮ್ಮ ತಿಂಗ್ಥೋಗ್ಬಿರಾನಿ ಇಸಿಂಗ ಸಿಂಗಿ ಚಾಂಗ್ ಯೇಂಗ ತಿಂಗ್ಥೋಗ್ಬಿರಾನಿ ತಿಂಗ್ಥೋಬ ಮತುಂಗ್ಜಿದ ಅಖೋಯ್ಗಿ ಇಸಿಂಗ ಫಜನ ಚುಮ್ಥೋಬ ಮತುಂಗ್ದ ಮೈಗಿ ಚಾಂಗ್ ಸರುಕ್ ಅಹುಂದ ಸರುಕ್ ಅನಿನ ಕೋಕೋಪಿಟ್ ಹೋಯ್ರಗ ಸರುಕ್ ಅಮ್ಮನ ಎಫ್ ಐ ಎಂ ನತ್ರಗ ಬರ್ಮಿ ಕಂಪೋಸ್ಟ್ ಅದು ಎಫ್ ಐ ಎಂ ಜಿ ಇದಗಿ ಫಂಬಬದಿ ಬರ್ಮಿ ಕಂಪೋಸ್ಟ್ ನೇನ ಲಾಯ್ರೆ ಮಣಿಪುರ ಬರ್ಮಿ ಕಂಪೋಸ್ಟ್ ಲೌಬಿರಗ ಅಸಾಯಿಗಿ ತ್ರೀ ಜಿಂಗ್ಜಿ ಕಾಂಕುನ್ ಯಾಖೈ ಯಾವ ತ್ರೀಜೆ ಸ್ಟೈಜ್ದ ಅಖೋಯ್ನ ಅಸಾಯಿಗಿ ಅದುಗಿ ಲೌರಿಬ ಚಾಂಗ್ದುಗಿ ವೇತ್ ಹೈಪೆ ಸಮಲಮ್ನ ಯಂಗ್ಬಿರಗ ಅಂದ ಅಖೋಯ್ನ ಕೆಜಿ ಅಮ್ಮದ ಟೆನ್ ಗ್ರಾಮ್ ಆಫ್ ಟ್ರೈಕೋಡರ್ಮ ಸಿಜು ಎತ್ ಫಜನ ಎತ್ ಮಿಕ್ಸ್ ತೌಬಿರನಿ ಪುಂಜನ್ಬಿರನಿ ಅದುಗ ಕಾಂಕುನ್ ಕಾಂಕುನ್ ತ್ರೀದುಗಿ ಕಾಂಕುನ್ ಕಾಂಕುನ್ದುದ ಅಖೋಯ್ನ ಲೋಯ್ನ ಹಾಪಿರನಿ ಹಾಪಿರ ಮತುಂಗಿದ ಅಖೋಯ್ನ ಕಿತಂಗ್ ನಂಬಿಬ ಥಾನಬಗಿ ಮಸಾ ಓರಿಬಜಿ ಕಿತಂಗ್ ಕನ ಥಂಬಿಬ ಅದುಗ ಮಯಾಯಿ ಮಯಾಯಿಜಿದ ಮರುಜಿ ಅಮಮ್ ಥಾದಬಿರ ಮತುಂಗಿದ ಅಖೋಯ್ನ ಅಮುಕ್ ಪಾನ ಸಾಯಿದ ಸಾಯಿಬಿರ ಕಾಂದ ಕುಂಬಿರೇನ ಇಸಿಂಗ್ ಪೆರೇನ ತುಮ್ನ ಅಖೋಯ್ಗಿ ಇಸಿಂಗ್ ಜಿ ಚುಥರಕ್ತಿಬ ತುಮ್ನ ಚಾಯ್ಸನ್ಬಿರ ಥಮ್ಮಗಂದ ಪ್ಲಾಸ್ಟಿಕ್ ಚೆರಂಗ್ ಅಮುಬೋಬ ಒಯ್ಗರ ಅಂಗೋಬೋ ಫಜನ ಪಾನ ಕುಪ್ಸನ್ಬಿರ ಥಮ್ಮನಿ ಅದುಗ ಮಾಜಿ ನೋಂಗ್ನಿ ನಿ ನುಮಿ ಮಂಗಾನಿ ತರುಕ್ನಿ ಮತುಂಗ್ದ ಮಾಜಿ ಸ್ಪ್ರೌಟ್ಸೆ ಥೋಳನೆಬ ಥೋಳ ಮತುಂಗಿದ ಅಖೋಯ್ನ ಸಾಯಿ ಚೆರಂಗ್ ಜಿ ಲೋಕ್ಥೋಪಿಬ ಇಸಿಂಗ್ ದೇ ತುಮ್ ತೋಯ್ನ ಚಾಯ್ಬಿಬ ಕಾಂಗನ್ಬದಿ ಯಾದಿ ಅದುಗ ಸುಮಾಯ್ನ ತೌದನ ಥಾಮ್ಗಿ ಮನುಂಗ್ದ ಅದುಮ್ ಚಾರ್ಜ್ ಅಖೋಯ್ನ ರೆಡಿ ಲೈನೆಬ ಅದುಗ ಅಮ್ಮನ ಸಾಯಿ ಹೈಜಗಿಬ ಅತೋಪ ಅಮ್ಮನ ಯಾಮ್ ಫಾಮ ಲೌಮಿ ಜಿಂಗ್ ಯಾಮ್ ತೋಯ್ನ ಸಿನಬ ಚುರಿ ಸೇಮ ಥಾಬಜೆ ಸಿರಜು ಚುರಿ ಸೇಮ ಮತಮ್ಜಿದ ಹಾಯಿಬ ಮಿಕ್ಸ್ ಮೋಂಗ್ಜಿದಿ ಯುಬಿ ಮಕ್ಕು ಯಾವ್ದವಿದೆ ಲೈಬಾಕ್ ಅದು ಬರ್ಮಿ ಕಂಪೋಸ್ಟಿಗ ಲೈಬಾಕ್ಸಿಗ ಟ್ರೈಕೋದಮಾಜಿಗ ಫಜನ ಮಿಕ್ಸ್ ತೋರ ಮತುಂಗ್ದ ಬೆಲೆನ್ಸೆ ಮಾನಹಲ ಮತುಂಗ್ದ ಲೈನ್ ಲೈನ್ ಚಿಂಗಕಂದ ಲೈನ್ಜಿದ ಮರುಜಿ ಸಂಕ್ಷತ್ ಅಮ್ದ ಯೇಂಗ ಲೋಯ್ ಥಾದಬಿರೇನ ಅದುಗ ಲೈನ್ ಅಮಗ ಲೈನ್ ಅಮಗ ಪರಿ ಇಂಗ ಪರಿ ಇಮಗ ಅರಾಪಜಿ ಫೈವ್ ಸೆಂಟಿಮೀಟರ್ ಗುಂಬ ಥಂಬಿನೆ ಅದುಗ ಯಾಮ್ ಕುಂಗ್ನದಿ ಹುಂಬಿಬೆ ಯಾದಿ ಕುಂಗ್ನ ಹುಲ್ಲಗಂದ ಲೌಮಿ ಜಿಂಗ್ನ ಕುಂಗ್ನ ಹುಲ್ಲನಿ ತಂಕಾಯಾಮ್ ಸಿಗನಿ ಲೆಮೌರಿದನ ಥಾರನಿ ಅದು ಮೈನದಿ ನತವ ಅಖೋಯ್ಗಿ ಲನ್ ಲನ್ನ ಖಗ ಹುಂಬಿರವ ಮತುಂಗ್ಜಿದ ಫಜನ ಕುಪ್ಸಲಗಂದ ಇಸಿಂಗ್ ಚಾಯ್ಬಿರಗಂದ ಸಾಯಿ ಕುಪ್ಪೊಯ್ ಮೊಹೋ ಅಖೋಯ್ನ ಮಥಕ್ಸಿದ ಚೆರಂಗ್ನ ಕುಪ್ಸನ್ದಬಿದ ಥರ್ಟಿ ಮೀಟರ್ಗಿ ಅವಾಂಗದ ಸಂಗ್ ಮಚಾಗಿ ಸಾವೈ ತ ಮಥಕ್ಸಿದಂಗ್ ಕುಪ್ಸಲ ಥಂಬಿಬ ಅದುಗ ನುಕ್ಸಿ ನುಕ್ಸಾದಿ ಮಖಾದ ಅದು ಚಂಗನ್ಬ ಅದನ್ನ ಅದುಜು ಅದು ಫಜನ ಹೌರಕನಿ ಅದುಗ ನೆಟ್ ಹೌಸ್ ಕುಂಬ ಲೈರಗದಿ ಸಿಗಿ ಹಾರಿಬ ಸಂಗ್ ಸಾವೈಜೆ ಸಿದಿ ಕಚು ಸಾದಜು ಯಾಯ್ ನೆಟ್ ಹೌಸ್ ಗ್ರೀನ್ ಹೌಸ್ ಕುಂಬ ಮಸಾಗಿ ಲೈಜಬ ಹೋರಗದಿ ಅದುಗ ಕಿತಂಗ್ ಕೆನಹನ್ಗೆ ಹಾಯಗದ ಲೈನ್ ದೊ ಕಿತಂಗ್ ಮೇಂಟೇನ್ ತೌಬಿರಗ ಥಾಬಿಬ ಅದುಗ ಹಿದಾಕ ಕೈ ತೋಟ್ಪೈಜು ಕಚುದ ಕಾತಾದಿ ಕೈಗಿನೋದಿ ಲೈಬಾಕ್ಸಿನ ಫರಗದಿ ಲೈಬಾಕ್ಸಿದ ಅಖೋಯ್ಗಿ ತಿನಾ ಲೈನಾ ಯಾವ್ದ್ರಗದಿ ಫಜನ ಅದು ಹಿಂಗ್ಬ ಗಮ್ಗನಿ ಕೈಗಿನೋದಿ ಮರುಜೆ ಅಖೋಯ್ನ ಖಂಗ್ದವಾನೆ ಮರುಜಿನ ಮನಾ ಅಮ ಅನಿದೈನ ಅಹುಂಬ ಲಾಕ್ಪ ಗಂಬ ಮತಮ್ಜೆ ಮಚಿನ್ಜಾಕ್ಸೆ ಮರುದ ಅದು ಯಾವ್ದೇ ಲೈಬಾಕ್ ಲೈಹಾವ್ದಿ ಚುಖಟ್ಪ ಮೊಯ್ ಕೈಮ್ ತಗಾತಾದಿ ಅದು ಮಸಾಯಿ ನರ್ಸರಿ ಸೇಮಪ್ಪ ಮತಮ್ಜಿದ ಲೈಬಾಕ್ಸಿದ ಯಾವ್ರಂಬ ಲೈನಾ ತಿನಾ ಅದನ್ನ ಸೀದನಬಗಿದಮಕ್ತ ಅಖೋಯ್ನ ಸೈ ಟ್ರೈಕೋದಮ ನತ್ರಗ ಅಖೋಯ್ನ ಹೈಜಗಿಬಿದು ಅದನ್ನ ಅದು ಗಾಕ್ಥೋಕನಿ ಅದು ಅತೋಪ ಲೈಬಾಕ್ ಲೈಹಾವ್ ಒಯ್ಬ ಪೋಸಕ್ತಿ ಹಾಪಗಿ ಮಥೌ ತಾದಿ ಮಾದಿ ಮರುಜಿದ ಅದು ಯಾವ್ಜರ ಲೈಯು ಸಿಮ ಹೈಜಗೆ ಲೌಮಿಜಿನ ಹಾಕ್ಪ ಮತಮ್ದ ಅಖೋಯ್ಗಿ ಕೋಬಿ ಚಾರ್ ಕದಂಬನ ಚಾನಗದಗೆ ಹಾಯ್ಬ ವಹಂಗ ಮಸಿಜು ಯಾವ್ಜಕಿಕೊ ಮಸಿದ ಅಖೋಯ್ನ ಇರಮ್ದ ಮಸಿದ ಖ್ವಾಯ್ದ ಯಾಮ್ ತೋಯ್ನ ಥಾರಿಜಿ ಗ್ರೀನ್ ಹೆರೋ ಹಾಯ್ಬಗ ಅಖೋಯ್ಗಿ ರಿಯರ್ ಬೋಲ್ ಹಾಯ್ಬ ಅನಿಜಿ ಅಸಿಜಿಗಿ ಮರುಜಿ ಯಾಮ್ ಚಾನಜೈ ಚುನೈಸಿ ಮಫಮ್ಜಿಗ ಅದು ಪಾಕ್ತಕ್ನಜು ಥಾಯ್ ಅದನ್ನ ಸಿಗಿ ವೆರೈಟಿ ಅನಿಜಿ ಅದುಮ್ ಅಮ್ಮ ಎಕ್ತ ಖನ್ಬಿರಗ ಥಾರಗಜು ಕಜು ಕಾಯ್ದೆ ಅನ್ನ ಹಾಯ್ಜಗೆ
1: ಎಕ್ಸ್ಪರ್ಟ್ ಅಮ್ಮದಿ ಇಚೇಮಬು ಅಹಾನ್ಬದ ಇಕಾಯ್ ಕುಮ್ನಬ ಉಚ್ಚರಿ ತಾತೋನ್ ಐಗಿ ಇಂಕೋಸಿ ಲೈಸೌ ಯಾಮ್ನ ಮರಾಂಗ್ ಕಾಯ್ನ ಅದುಮಕ್ ಸೌರಗ ಲೈರೆ ಮಪಾನ್ದ ಸೌಬಕ ನತನ ಇಮುಂಗ್ದಸು ಅದುಮ್ ಸೌರಗ ಲೈರೆ दुकान दगी हिदाक्सु

0: ಆಕಾಶವಾಣಿ ಇಂಫಾಲ್ ಹೌಸಿಕ್ ನುಮಿಡಾಂಗಿ ಪುಂಗ್ ಮಾಪನ್ ತಾರೆ ಮಣಿಪುರಿದ ಪಾವ್ ತಾವಿರಸಿ.
1: ಆಕಾಶವಾಣಿ ಇಂಫಾಲ್ ವಾಯಂಗ್ಬಂ ರಾಜೇಶ್ನ ಪಾವ್ ಪಾಜರಿ. ಎಂಟಿ ನಾರ್ಕೋಟಿಕ್ಸ್ ಟಾಕ್ಸ್ ಫೋರ್ಸ್ ಇಂಫಾಲ್ ಈಸ್ಟ್ ಡಿಸ್ಟ್ರಿಕ್ ಪೊಲೀಸ್ ಸಿಆರ್ಪಿಎಫ್ ಅಮಸುಂಗ್ ಕಾಂಗ್ಪೋಪಿ ಡಿಸ್ಟ್ರಿಕ್ ಪೊಲೀಸ್ನ ಗಸಿ ಅಕಕ್ನಬ ಪಾವ್ ಅಮ ಫಂಗ್ಬದಗೆ ಕಾಂಗ್ಪೋಪಿ ಜಿಲ್ಲಾಗೆ ಗಾಮ್ ನೋಮ್ ಸಪರ್ಮೇನಾ ಪೊಲೀಸ್ ಸ್ಟೇಷನ್ಗೆ ಮನುಂಗ್ ಚನ್ಬ ಕೊಯ್ರೆನ್ ತಂಪಾಕ್ತ ಥಿಯುಂಬಗೆ ಥಬಕ್ ಚತಕ್ರೆ. ಮದುದ ಮೋಡ್ಬುಂಗ್ ಪೊಯ್ಬಿ ಕುಲ್ದಗಿ ಮಿಯೋಯ್ ಅಮ ಬ್ರೌನ್ ಸುಗರ್ನಿ ಚಿಂಗ್ನಬ ಕಿಲೋಗ್ರಾಮ್ ಅನಿ ಗ್ರಾಮ್ ಕುಂಟ್ರಾ ಮಂಗ ಡೀಸೆಲ್ ಆಟೋ ಅಮ ಅಮಸುಂಗ್ ಫೋನ್ ಅಮ ಫಾಗತ್ಪ ಗಮ್ಲೆ. ಅಸ್ಸಾಂ ರೈಫಲ್ಸ್ನ ನಂಬೋಲ್ ಪೊಲೀಸ್ ಸ್ಟೇಷನ್ಗೆ ಓಸಿ ಥೌಬಾಲ್ ಪೊಲೀಸ್ ಸ್ಟೇಷನ್ಗೆ ಮಿಯುಸಿಂಗ್ ಚಿಂಗ್ಜಮ್ಮಗಿ ESM ಲಿಲೋಂಗಿ ಮುಸ್ಲಿಂ ಲುಸಿಂಗ್ಬಸಿಂಗ್ ಇರಮ್ ಸಿಪಾಯಿಗೆ ಪ್ರಧಾನ ಬುಂಗ್ತೆ ಚಿರು ಚರ್ಚ್ಗೆ ಪಾಸ್ತರ್ ಅಮದಿ ಕುಲ್ಗಿ ಖುಲಾಕ್ಪಸಿಂಗ ಉನದನ ವಾರಿ ಸಾನಬಗೆ ಥಬಕ್ ಮಖಾತಾನ ಚತರಿ. ಮಸಿಗೆ ಮರುವ ಪಾಂದಮ್ದಿ ಜಾತಿ ಕಾಂಗ್ರೆಸ್ಸಿಂಗ ಅಸ್ಸಾಂ ರೈಫಲ್ಸ್ಗ ಲೈನರಿಬ ಮರಿ ಹೇನ ಚಚಿನ್ಹನ್ನಬನಿ. ಅಸ್ಸಾಂ ರೈಫಲ್ಸ್ನ ಸಾದೋಪ ಚೇರೋ ನಮನ್ ಹಾಯ್ ಗರಾಂಗ್ ಅಸ್ಸಾಂ ರೈಫಲ್ಸ್ ಅಮಸುಂಗ್ ಮಣಿಪುರ್ ಪೊಲೀಸ್ನ ಇಂಫಾಲ್ ಈಸ್ಟ್ ಅಮಸುಂಗ್ ಇಂಫಾಲ್ ವೆಸ್ಟ್ಗೆ ಮಫಂ ಕ್ಯಾದ ಚತಕಿಬ ಆಪರೇಷನ್ದ UPPKಗೆ ಮಿಯೋಯ್ ತರುಕ್ ಫಾರೆ ಫಾರ್ಬ ಮಿಯೋಯ್ಸಿಂಗ್ ಮರಿ ಲೈನಬ ಪೊಲೀಸ್ ಸ್ಟೇಷನ್ಸಿಂಗ್ದ ಸಿನಕ್ರೆ ಹರಿ. ಇಂಡಿಯಾ ಮೆಟ್ರೋಲಜಿಕಲ್ ಡಿಪಾರ್ಟ್ಮೆಂಟ್ ಇಂಫಾಲ್ ಸೆಂಟರ್ಗೆ ಪಾವು ಮತ್ತುಂಗಿನ ಹಯೇಂಗ್ ತಮೆಂಗ್ಲೋಂಗ್ ಸೇನಾಪತಿ ಕಾಂಗ್ಪೋಪಿ ಅಮಸುಂಗ್ ಚಾಂಡಿಲ್ಗೆ ಮಫಂ ಕ್ಯಾದ ಅಖಾಕ್ ಅರಾವ್ಗ ಲೋಯ್ನ ನೋಂಗ್ ಚುಗನಿ. ಫೆರ್ಜೋಲ್ ಚುರಚಾಂಪುರ್ ಚಾಂಡೇಲ್ ನೋನೆ ಜಿರಿಬಾಂಗಿ ಮಫಂ ಕ್ಯಾದ ಇರಾಯ್ ನುಮಿತ ನೋಂಗ್ ಚುಗನಿ ಹರಿ. ಇಂಡಿಯನ್ ಸೊಸೈಟಿ ಆಫ್ ಪೇಡಿಯಾಟ್ರಿಕ್ಸ್ ಅಂಡ್ ಪ್ರಿವೆಂಟಿವ್ ಡೆಂಟಿಸ್ಟ್ರಿಗೆ ಪ್ರೊಜೆಕ್ಟ್ ಅಮ ಒರಿಬ ನನ್ಹಿ ಮುಸ್ಕಾನ್ ಲಿಟಲ್ ಸ್ಮೈಲ್ ಪ್ರೊಜೆಕ್ಟ್ಗೆ ಮಖಾದ ಬಿಷ್ಣುಪುರ್ ಜಿಲ್ಲಾದ ಲೈಬ ಚೈಲ್ಡ್ ಕೇರ್ ಇನ್ಸ್ಟಿಟ್ಯೂಷನ್ಸಿಂದ ಹೆಲ್ತ್ ಕ್ಯಾಂಪ್ ಅಮ ಪಾಂಗ್ಥೋಕ್ರೆ. ಮೊಯ್ರಾಂಗ್ ಥಮ್ನಾಪೋಪಿದ ಲೈಬ ಗ್ಲೋರಿ ಚಿಲ್ಡ್ರನ್ ಹೋಮ್ದ ಪಾಂಗ್ಥೋಕಿಬ ಥೋರಮ್ ಅದು ಡಿಪಾರ್ಟ್ಮೆಂಟ್ ಆಫ್ ಪೇಡಿಯಾಟ್ರಿಕ್ಸ್ ಅಂಡ್ ಪ್ರಿವೆಂಟಿವ್ ಡೆಂಟಿಸ್ಟ್ರಿ ಡೆಂಟಲ್ ಕಾಲೇಜ್ ರಿಮ್ಸ್ನ ರಾಜ್ಯಗೆ ಸೋಷಿಯಲ್ ವೆಲ್ಫೇರ್ ವಿಭಾಗ ಲೋಯ್ನ ಸಿನ್ಬನಿ. ಥೋರಮ್ ಅದು ಚೈಲ್ಡ್ ಕೇರ್ ಇನ್ಸ್ಟಿಟ್ಯೂಟ್ಗೆ ಅಂಗಾಂಗ್ ಸಾಮ ಮಪುರೋಮ್ ತೊಂಗಾನ್ ತೊಂಗಾನ್ಬ ಲೈನಾಸಿಂಗ್ ಸ್ಕ್ರೀನಿಂಗ್ ಪಾಂಗ್ಥೋಕಿ ಹೈರಿ. 11 KV ಲಂಫೆಲ್ ಫಿಡರ್ ಅಮಸುಂಗ್ 11 KV NIT ಫಿಡರ್ನ ಕೋಣ ಮಫಂಸಿಂಗ್ ಹಯೇಂಗ್ ಅಯುಕ್ ಪುಂಗ್ ಮಾಪನ್ ಮಖಾಯ್ದಿಗೆ ನುಂಗ್ಥಿಲ್ ಪುಂಗ್ ಮರಿ ಫಾವ ಮೈ ಮೂಟ್ಕನಿ ಹರಿ. MSPDCLಗೆ ಸೇರೋ ಲಮನ್ ಹಾಯ್ ಮಸಿನ ಮರಂ ಒಯ್ದುನ ಥಂಗೈಬನ್ ಥಿಂಗೇಲ್ ಮರು ಲಲಾಂಬುಂಗ್ ಥಂಗೈಬನ್ ಚಿಂಗಾಖಂ ಲಂಪಾಕ್ ಥಂಗೈಬನ್ ನೌಟಿಖೋಂಗ್ ಲಂಫೆಲ್ ಕ್ವಾರ್ಟರ್ ಕೊಂಬಿರೈ ಹೌಸಿಂಗ್ ಗುಯ್ಗೈಲೋಂಗ್ ಗ್ರೇಸ್ ಕಾಲೋನಿ ಅಮಸುಂಗ್ ಲಾಂಗೋಲ್ ಲೈ ಮನಾಗಿ ಮಫಂಸಿಂಗ್ ಹಾರಿಬ ಮತಂ ಅಸಿದ ಮೈ ಮಂಗನಿ. ನ್ಯಾಷನಲ್ ಸ್ಪೋರ್ಟ್ಸ್ ಡೇ 2026 ಸರುಕ್ ಅಮೋಯ್ನ ಹಯೇಂಗ್ ಲೈಬಾಕ್ ಸಿನ್ಬ ತುಂಬದ ಪ್ರಧಾನ ಮಂತ್ರಿ ನರೇಂದ್ರ ಮೋದಿನ ಖೇಲೋ ಇಂಡಿಯಾ ಡೈಲಾಗ್ದ ವಾಂಗಾಂಗನಿ. ಮೇರಾ ಯುವ ಭಾರತ್ ಮೈ ಭಾರತ್ನ ಸಿಂಧುನ ಪಾಂಗ್ತೋಕೊಂಡಿರುವ ಥೌರಂ ಅಸಿದ ಪ್ರಧಾನ ಮಂತ್ರಿ ನರೇಂದ್ರ ಮೋದಿನ ವಿಡಿಯೋ ಕಾನ್ಫರೆನ್ಸಿಂಗ್ಗೆ ಕುತಾಂಗ್ದ ವಾಂಗಾಂಗನಿ. ಥೌರಂ ಅಸಿ ಲೈಬಾಕ್ ಅಸಿಗೆ ರಾಜ್ಯ ಅಮಸುಂಗ್ ಯೂನಿಯನ್ ಟೆರಿಟೋರಿಸಿಂಗ್ಗೆ ಜಿಲ್ಲಾ ಕುದಿಮಕ್ಕಿ ಕಾಲೇಜ್ ಅನಿ ಅನಿದಗೆ ಸರುಕ್ ಯಾರಿಬ ನಹಾಸಿಂಗ್ದ ವಾಂಗಾಂಗನಿ. ಮಸಿನ ಸಾನರೋಯ್ಸಿಂಗ್ ಯೂತ್ ಲೀಡರ್ಸಿಂಗ್ ವಾಲಂಟಿಯರ್ಸಿಂಗ್ ಪ್ಲಾಟ್ಫಾರ್ಮ್ ಅಮತದ ಪುರಕ್ನಬಗಿದಮಕ್ತನಿ. ಡೈಲಾಗ್ ಅಸಿ ಥಿಮ್ ಮಂಗ ಹೈಬದಿ ಸ್ಪೋರ್ಟ್ಸ್ ಒಲಿಂಪಿಕ್ ಅಸೋಸಿಯೇಷನ್ ಯೂತ್ ಲೀಡರ್ಶಿಪ್ ವಿಕ್ಸಿತ್ ಭಾರತ್ ಅಮಸುಂಗ್ ನಸಾಂ ಮುಕ್ತ ಯುವದ ಯುಂಫಂ ಒರಗ ಪಾಂಗ್ತೋಕ್ಪನೆ. ನೇಪಾಳದ ಖಂಗೌದನ ಇಚಾವು ಥೋರಕ್ಪದಿಗೆ ಮಿಯೋಯ್ ಚಮಾ ಹೆನ ಥೀಬ ಖಂಗ್ದನ ಲೈರಿ. ಮಸಿಗೆ ಮನುಂಗ್ದ ಭಾರತ್ ಮಚ ಚಾಮ ಹೆನ ಯಾವ್ರಿ. ಗಸಿ ಅಯುಕ್ ಟಿಬೆಟ್ ಬಾರ್ಡರ್ ಮಯಾದ ಲೈಬ ಬೊತೆ ಕೊಚಿ ತುರೇಲ್ದಗೆ ಚೆಂಥರಕ್ಪ ಇಸಿಂಗ್ನ ರಸುವಾ ಲಂದಂದ ಇಸಿಂಗ್ ಇಚಾವು ಮಾಯೋಕ್ನಕ್ಕಿ. ಸೆಕ್ಯೂರಿಟಿಗೆ ಪಾವು ಮತ್ತುಂಗಿನ ಇಸಿಂಗ್ ಇಚಾವು ನಂಗ್ಲಬ ಮಫಂ ಅದುದಗೆ ಹೌಜಿಕ್ ಫಾವುದ ಮಿಯೋಯ್ ನಿಫು ತುರುಕಿ ಅಸಿಬ ಅಕ್ಸಾಂಗ್ ಫಂಗ್ಬ ಗಮ್ಲೆ. ಮಿಯೋಯ್ ಮರ್ಫುದರಾತ್ ಹುಮ್ದೋಯ್ ತೊಂಗಾನ್ ತೊಂಗಾಮ ಮಫಂಸಿಂಗ್ದಗೆ ಕಣ್ಬ ಗಮ್ಲೆ ಹರಿ. ನೇಪಾಲ್ ಟೂರಿಸಂ ಬೋರ್ಡ್ಗೆ ಮತ್ತುಂಗಿನ ಥೀಬ ಖಂಗ್ರಿಬ ಮಿಯೋಯ್ಸಿಂಗ್ ಅದು ಅಯಾಂಬನ ಲಂ ಕೊಯ್ಬ ಲಾಕ್ಪಸಿಂಗ್ನಿ. ಮಸಿಗೆ ಮನುಂಗ್ದ ಭಾರತ್ ಮಚ ಚಾಮ ಮಂಗ NRI ಕುಂಟ್ರಾ ತರೇತ್ ಯಾವ್ರಿ. ಮಕೋಯ್ ಟಿಬೆಟ್ ಲೈಬ ಕೈಲಾಸ್ ಮಾನ್ಸರೋವರ್ ಜತ್ರಾ ಚತ್ನಬಗೆದಮಕ್ ಲಾಕಿಬನಿ ಹರಿ. ಪಾವು ಖರನ್ ಹಾಯ್ ಖಂಗೌದನ ಥೋರಕ್ಪ ಇಸಿಂಗ್ ಇಚಾವು ಅದು UR ಹಾರಕ್ಪದಗೆ ಎವಲಾನ್ಸಿ ಥೋಕ್ತುನ ಉನ್ಸಿಂಗ್ ಬೋತೆ ಕೊಚಿ ತುರೇಲ್ದ ಚೆಂಥರಕ್ಪದಗೆ ಥೋಕಿಬನಿ ಹರಿ. ರಾಷ್ಟ್ರಪತಿ ದ್ರೌಪದಿ ಮುರ್ಮು ಉಪರಾಷ್ಟ್ರಪತಿ CP ರಾಧಾಕೃಷ್ಣನ್ ಪ್ರಧಾನಮಂತ್ರಿ ನರೇಂದ್ರ ಮೋದಿನ ನೇಪಾಳ ಮಿಯಾಂಗ್ಗೆದಮಕ್ ಲೇಪ್ಲಿ ಹಾಯ್ನ ಪೊಂಗ್ದೋಪಗ ಲೋಯ್ನ ಭಾರತ್ನ ಪಾಂಗ್ಬ ಯಾವ ಮತೇಂಗ್ ಪಾಂಗನಿ ಹರಿ. ಮಿಜೋರಾಂದ ಲಂಬಿ ತರುಕ್ ಸೇಮ್ಗನ್ನಬ ಕೇಂದ್ರಗೆ ರೋಡ್ ಟ್ರಾನ್ಸ್ಪೋರ್ಟ್ ಅಮಸುಂಗ್ ಹೈವೇಸ್ ಮಂತ್ರಿ ನಿತಿನ್ ಗಡ್ಕರಿನ ಅಯಾಬ ಪೀಕ್ರೆ. ಲಂಬಿ ಅಸಿ ಲುಪಾ ಕೋತಿ ಸನಿ ಯಂಕೈ ತರುಕ್ ಲಾಕ್ ಹುಂಬುದ್ರಾ ಸಂಗ್ನ ಪಾಯ್ಕಕದಬನಿ. ಸೋಷಿಯಲ್ ಮೀಡಿಯಾದ ಥಕಪ್ಪ ವಾರೋಲ್ ಅಮದ ಶ್ರೀ ಗಡ್ಕರಿನ ಹಾಯ್ ಕಿಲೋಮೀಟರ್ 42.6

ವಹಾಂಗ್ಸಿಗೆ ಅನಿಶುಭ ಪಾವುಖುಮೊಯ್ನ ಒಯ್ನಾಮ್ ಚಂದ್ರಮಣಿ ಲೈಫಮ್ನ ಕ್ವಾ ಕೈಥಲ್ ಥೌನಾಜಮ್ ಲೈಕಾಯ್ ಮರುಪ್ನ ಹೈಬಿರಗ್ಲಿ ಕಾಯ್ನಬನ ಪಂಥುಂ ಒಯ್ದಬಸು ಯಾಯ್ ಮರಮ್ದಿ ಥುಂಗ್ನಬನ ಸುಪಂಥುಂ ಒಯ್ಬೆ ಯಾಯ್.

ಇಚ್ಛೆ ಹೈಸಗೆ ಪುನ್ಸಿಗೆ ಅಸೆಂಬ ಮರುಪ್ತಿ ಐನ ವಾರಬ ಮತಂದ ವಾಮಿನಬ ಐನ ನುಂಗಾಯ್ಬದಸು ಸರುಕ್ ಯಾಮಿನಬದುನಿ ಅಸೆಂಬ ಮರುಪ್ತಿ ಇಚೆ ಅಸುಮ್ನ ಫೊಂಗ್ದೋಪಿರಕ್ಲಿಬ ಮರುಬಸಿನ ಸೋಫಿಯಾ ಸಗೋಲ್ ಸೆಮ್ ಲೈಫಮ್ನ ಕಾಮೆಂಗ್ ಕುಂಜಾವುದಗಿನಿ.